0: ಇದಮ್ ಸೇರಿದಾರು ಬರು ನಾರೇ.
1: ಹಲೋ
0: ಹಲೋ ಬರು ನಾರೇ.
2: ಹಲೋ
0: ಮಮುಗ ಸೈ
2: ಚಮುಗ ಜಿರಿ ನಾನಿ ನೋಡ್ತಿರೋ
0: ಚಮುಖ ಅಂದುಟೋರ ನಾನಿ
2: ಗುಗುಟಾರ ನಾವು ಭೇಟಿ ಕೇಫಾತಿ ಸಮಚಿಂದ
0: ಮುರುಟೋರ ಮುರಿಪಿ
2: ಜಿರುಗುಳು ಗುಭಂಡೂಸಿ
0: ಕುಪೇರ ಕ್ವಾರೋ ಫೇಕಿ ಮಗಪಿಂದ ಸಕಡಿನಿ
2: ಆಟಗಪಿಂದ ಜಗನಾಕ Kishanu na Andri Babasa, Musabatu na Andri Babasa, Domingo and the North Bandits are going to be chosen na Andri Babasa.
0: Mm-hmm.
2: Ah.
0: I was shino kutuka mwane suwara kanaka nai?
2: Sinote na pambele le basa.
0: Ndatenda maningi.